0: ಕುಡಿಯಕ್ಕೆ ಕ್ಷಣದಿಂದ ಕುಡಿಯಕ್ಕೆ ಕ್ಷಮ್ಬ ಮಿನ್ ಅರಿನ್ ಮಾತರಿಂದೆ ಏ ಕುತೂರನ್ಸ್ಕ ತಿಂಗೋನಿ ಇಂದರ್ ಕುಕ್ಷ ಕುಡಂದು ಯಾಕೆ ಕೈ ಶಿಕ್ಷ ಒಂದನ್ನು ಕುಡಿ ಅಂತ ಶ ಕೈ ಅಯ್ಯಶ್ ಇನ್ನಿ ಹುಡಿಯತಿ ಕಿಂಬ ತತ ಕುಡಿಯ ಪರೀಕ್ಷೆ ನೋಚ ಕುಡಿ ಸಂಕ್ಷನ್ ಬಮ್ಮಿನ ತನಕ ಸಂಕ್ಷನ್ ಮಯ್ಯ ಮುಂತಾನೆ ಹಿಂಗ ಅಚ್ಚನ್ ಪಂಬಿಕ ಈ ನಿಂಜ ತರು ಕೊಡ್ ಹಿಂಬ ಚರ್ಪಾನ್ ಪಿರಿ ಕೋಸ್ಕೋ ಅಚ್ಚ ಚಿಕ್ಕಿನ ಸನ್ ಒಂದನ್ನು ಕುಡಿ ಅಂತ ಶ ತಿನ್ನಿಗೆ ಕ್ಷುವ ಕುಳೆ ಕುಡಿ ಅಂತ ಮೆಂದರ್ ಹಿಂಬ ನಕ್ಷ್ಮಿ ತಿಸ್ಕ್ಯ ಕನ್ ಹೋಪರ್ ನದಿಗೆ ಕ್ಷುವ ಕುಳೆ ಕುಡಿ ಅಂತ ಮೆಂದರ್ ಹಿಂಬ ಕುಳನ್ ಏಕಕ್ಷ ಇಂದಿನ ಕೂತುರು ಅನ್ಸ್ಕತ್ತಾನೆ ಕುತೂರ ಅನ್ಸ್ಕತ್ತ ಹೆಂಗ ಅಳಿ ಕ ಹಿಂದೆ ಸಪಿಡೆ ತೀರ್ಕಿನಿ ಊಡಿ ಒನ ಪೂಜ್ ಹಿಂದೆ ಚಚ್ಚುಂಬ ಮಿಂತ ಹೆವತ್ಕ ಮಿನಿ ಶುಕ್ಸ್ ಮಿಂಜಿ ಕಷ ಗಚ್ಕ ಇಸ್ಕಾನಿ ಕೊಚ್ ಸೇಸಿ ಸೇಸಿ ಉತಸ್ ಚೂಡಿನ್ ಜನ ಹವಕ ಯಸೊಲ್ಲ ಸೈಸ್ ಎಲ್ಲ ಸಿ ಸೈಸ್ ಎಲ್ಲ ತರಬೇಕು 59 minutos. ¡Ay, ay, ay! Vamos a poner esta otra pieza musical. Y así terminamos pues ya el programa en donde les acompañó su amiga Josco Achichiqui. Y vamos a leer los mensajes. Dice, buenas tardes, Josco Achichiqui. Yo tenía entendido que la reina Purépecha era de Chiranástico, no de Nurío. Ay, ay, ay, ya nos pusimos en un dilema, ¿verdad? Ya nos pusimos en el dilema. Los chamaquitos son de Nurío. Y bueno, pues ella, de Nurío, ella pertenece o es integrante de los chamaquitos, ¿verdad? Son los que vamos a escuchar ahorita enseguida ya para despedirnos, los chamaquitos de Nurío. Y bueno, pues Tenurío, ¿verdad? Gracias, gracias, gracias. Y vamos a escuchar por último a estos chiquitines, ¿verdad? Bueno, y ahorita es una señorita ella, pero bueno, pues cuando comenzaron, pues era más chiquita, por eso los chamaquitos de Nurío. Pues muchas gracias nuevamente. Vámonos a descansar con la esperanza de que mañana podamos ver nuevamente la luz del día. Y así terminamos el programa de música purépecha del día de hoy. Vámonos con los chamaquitos y la reina Purépecha, pues los chamaquitos de Nurío. Continuamos así, muchas gracias, los dejamos con la música en las buenas manos, en buenas manos, en las manos de nuestro compañero y buen amigo el señor Güero Tepari, con la música que él nos programa para toda la noche. Muchísimas gracias, hasta luego, que estén muy bien.
1: La reina Purépecha y los chamaquitos, Caís Curacursen.